ನಂಗ್ನ ಖಲ್ಲಿ ನುಂಗ್ಸಿಬಸೆ ನಂಗ್ನ ಹೇಳಿ, ಐನ ಖಲ್ಲಿ ನುಂಗ್ಸಿಬಸೆ ಐನ ಹೇಳಿ, ಕರಂನ ಚಾಂಗ್ದಮ್ನರುನಿ ನಂಗ್ ಐಗಿ ನುಂಗ್ಸಿಬ ನುಂಗ್ಸಿಬಬು ಸಾಂಗ್ದಮ್ನನಬ ಪೋಸಕ್ ಲೈರಂದಬನ. ತಾಮಿನಸಿ ಸಲಾಂ ಸೋಫಿಯಾ ಚನುಗಿ ಖೊಂಜಲ್ದ ಮಹೇಂದ್ರ ವಾಂಖ್ಯಂಚಾನ ಸೈರೆಂಬ ಮತಮಿಸೈ.

ಸಮದೋನ್ ಫಿಲ್ಮ್ ಅಸಿಗೆ ಇಸೈನ ಗಸಿಗೆ ತರೆ ಚುಬು ಮಫಮ್ ಕಲ್ಲಿ ಸೈಸಲಿಬಿ ಶುರ್ಮಾ ಜನು ಸೈರೇಂಗ್ಬ ಗಾನ್ಬ ಲುವಾಂಗ್ ಸೈರಾಂಗ್ಬ ಗ್ಲಿಶನ್ ಥೌದಾಮ್ ಇಚಂ ಚಂನ ಲೈರಂಬ ವಾಖಲ್ಸು ಗಸಿದಿ ಇಂಗಾಂ ಗೌಜಬ ಮತೌನ ಪಿಕ್ ಥನ್ಕಿಬ ಥಮೋಯ್ಗೆ ನಿಂಗಾಯ್ನ ಕನ್ಮನ್ಖಿದುನ ನುಂಗ್ಸಿಬ ಮಹಾಕಿ ಮಫಮ್ದ ಫೊಂಗ್ದೋಕ್ನಿಂಬ ಯವಾಸು ಫೊಂಗಮ್ದ ಗಸಿ ಹಯೇಂ ಖುದ್ ಥೇಕ್ನ ಗೈಜರಕ್ಬ ಅಮುಕ್ಕಸು ಲಂಲಾನ್ಬಿ ಕನಾಗಿ ಒಯ್ಕಿಗದ್ರ ಮಿ ಪಾಯ್ಜಬ ಫೊಂಗ್ದೋಕೆ ಖಲ್ಲಿಬ ವಾಫಮ್ಸಿಂಗ್ಬು ಇಸೈ ಒಯ್ನ ಸೈದಂ ಲಕ್ಲಿ ಲೌಬಿರಸಿ ಸೀರಿಯಲ್ ನಂಬರ್ 7.

ಥಮೊಯ್ಗೆ ಯವಾಸು ಮರೌ ಲೈ ವಾಖಲ್ಗೆ ಮಪಾವಸು ಇರಾಯ್ ಲಾಯ್ದೆ ಖಲ್ಲಿ ಥಮೊಯ್ನದಿ ಲೇಂಗ್ದನ ಲೇಪ್ಲಗೆ ಖೊಂಗ್ಫಂಸೆ ವಾಖಲ್ನ ಅಮುಕ್ ಖಲ್ಲಿ ಪೀರಗೆ ಥಮೊಯ್ಸೆ ಜಿನ್ಬಾಲ್ನ ಫೊಂಗಂದ್ರಬಸು ವಾಖಲ್ ಅಮದಿ ಥಮೊಯ್ಗೆ ನಿಂಗಾಯ್ ಕನಾನಬು ಖಾಮ್ಲುಗನಿ ಮಿಯಾಮ್ನ ಥೊಯ್ದೊಕ್ ಹೆಂದೊಕ್ನ ಪಾಮ್ಜನ ತಾರಿಬ ಇಸೈನಿ ಐದಿ ಥಮೊಯ್ ಪೀಖ್ರೆ ಫಿಲ್ಮ್ಗೆ ಟೈಟಲ್ ಸಾಂಗ್ ಹೊಮೆನ್ ದಿವಾಯ್ಗೆ ಮಯಕ್ತ ಟೋನಿ ಅಹಿಬಮ್ನ ಸೈರಾಂಗ್ದುನ ಅರ್ಬಿನ್ ಅಮದಿ ಪುಷ್ಪಾರಾಣಿ ಅನಿನ ಇಸೈಸಿಗೆ ಥವಾಯ್ ಹಾಪ್ಲರಿ ಲೌಬಿರಸಿ ಸೀರಿಯಲ್ ನಂಬರ್ 5.

0: ತಾವಿರುವ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಜಿ ಸೆವೆನ್ ವಿಫಮ್ ಯಾವು ಚಪ್ಪದ ಫ್ರಾನ್ಸ್ ಕಿ ಇವಿಯಾಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗ ಅಮೆರಿಕಾಗೆ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಕೋನದನ್ನು ವರಿ ಶಾನಕ್ರಿ ಉನಾಬದುದ ಪ್ರಧಾನಮಂತ್ರಿಗೆ ಮೈಕೆದಗಿ ಸ್ಟಾರ್ಟ್ ಅಪ್ ಹಾರ್ಮಸ್ ಹಾಂಗ್ಲೋಕ್ನಬ ಮಸುಂಗ್ ಮಾಲೆಮ್ಗೆ ಒಯ್ಬ ಸೆಲ್ ಥುಂಗಿ ಫಿಯೋಂಗಿ ಮತಾಂಗ್ನ ವಾಫಂ ಕೆ ಪುಖತ್ಕಿ ಇಸಿಂಗಿ ಲಂದ ಲಲೋಲಿಟಿಕ್ ತೌಬ ಮಸುಂಗ್ ಮಾಲೆಮ್ಗೆ ತೊಂಗಾನ್ ತೊಂಗಾನ್ಬ ಇಸಿಂಗಿ ಲಂಸಿಂಗ್ದ ಭಾರತ್ ಮಸ ಕಯಾನ ಥವಕ್ ತೌರಿಬಸಿಂಗ್ ಅದುಗುಸು ಶ್ರೀ ಮೋದಿನ ಖಂಗನ್ಕಿ ನೋಂಗ್ಸುಕ್ ಏಷ್ಯಾದ ಶಾಂತಿ ಪೂರ್ಣಬ ಹೊನಬದ ರಾಷ್ಟ್ರಪತಿ ಟ್ರಂಪ್ನ ಲೌರಿಬ ಥೌದಾಂಗ್ಬಸು ಪ್ರಧಾನ ಮಂತ್ರಿನ ಥಗಟ್ಪ ಫೊಂಗ್ದೊಕ್ಕಿ ಭಾರತ್ ಅಮಸುಂಗ್ ಅಮೆರಿಕಾಗಿ ಮರಕ್ತ ಲಲೋಲ್ ಇತಿಕ್ಕೆ ಥಬಕ್ ಕುಮಾಂಗ್ ಯಾಂಗ್ಸಿನ ಸಂಚಿಲಿಬ ಅದುಗಿದಮಕ್ಸು ಶ್ರೀ ಮೋದಿನ ನುಂಗಾಯ ಫೊಂಗ್ದೊಕ್ಕಿ ಗಸಿ ಫೊಂಗ್ಬ ಪೌಕ್ಸಿಸಿಂಗಿ ಮರುವ ಪೌಕ್ಸಿಂಗಿದ ಹೌಸಿಕ್ ಗಾಂಗ್ಬಂ ಅಮುಕೋಂಬ ಲೈರೆ ಅಮುಕೋಂಬ
1: ಥಗಚರಿ ಕಿರಣ್ ಸುರಸಾನ್ಪುರದ ಸೆಂಟ್ರಲ್ ಫೋರ್ಸ್ ಕಪ್ನಬದ ಯುಜಿನಿ ಹೈಬಮ ಸಿರೆ ಡಿ ಜಿ ಪಿನ ಲುಚಿಂಗ್ಬ ಸೆಕ್ಯೂರಿಟಿ ಫೋರ್ಸ್ನ ಕೊನ್ಸಾಕುಲ್ ಅಮಸುಂಗ್ ಲೈಲೋನ್ ಬೈಫೈದ ಆಪರೇಷನ್ ಚತಕರೆ ಹೈಬ ಪೌಕ್ಸಿಂಗ್ ಅಸಿನ ಗಸಿ ಫೊಂಗ್ಬ ಪೌಕ್ಸಿಸಿಂಗ್ದ ಮರುವಿ ಪಾವೈರಿ ಸಂಗ ಎಕ್ಸ್ಪ್ರೆಸ್ ಮಣಿಪುರಿದ ಸುರಸಾನ್ಪುರದ ಸೆಂಟ್ರಲ್ ಫೋರ್ಸ್ ಕಪ್ನಬದ ಯುಜಿನಿ ಹೈಬಮ ಸಿರೆ ಕಂಪೋಪಿದ ಡಿ ಜಿ ಪಿ ಯಾವನ ಸೆಕ್ಯೂರಿಟಿ ಫೋರ್ಸ್ನ ಪಾಕ್ಸಿನ ಆಪರೇಷನ್ ಚತಕರೆ ಮಿ ಅಹುಮ್ ಲಕೊತ್ಕರೆ ಕುಜು ಖುಲಾಯಿಸಿಂಗ್ ಲಕೊತ್ಕರೆ ಹೈಬ ಪಾವ್ ಬೇನರ್ ಹೆಲೈನ್ ಪಿದನ ಫೋಂಗ್ಲಿ ಪಾವಸಿ ಸನಾಲೆಬಾಗ್ತನ ಸುರಸಾನ್ಪುರ್ಗಿ ಮೊಲ್ಫೈ ಅಮಸುಂಗ್ ಸೊಂಗ್ಕೊಂಗ್ದ ಏರ್ ಕಪ್ನಬದ ಮಿಲಿಟೇನಿ ಹೈಬಮ ಲೈಕಿದ್ರೆ ಮಿಲಿಟೇನ್ ನತ್ತೆ ಇನ್ವೆಸ್ಟಿಗೇಷನ್ ಚತಕದಬನಿ ಹಾಯ್ನ ಎಮ್ ಎಲ್ ಎ ಲೆಜಮಾಂಗ್ ಹೌಕಿಮ್ನ ಫೊಂಗ್ದೊಕ್ಕೆ ವಾಫಂ ಅಹಾನ್ಬ ಹೆಲೈನ್ ತೌದನ ಫೋಂಗ್ಲಿ ಪಾವಸಿ ಪಾಕ್ಸಿ ಅಯಾಂಬದ ತೊಂಗಾನ್ ತೊಂಗಾಮೊಂಗ್ದ ಹೆಲೈನ್ ತೌದನ ಫೋಂಗ್ನರಿ ಹೊಯ್ಲನ್ ಪಾವ್ದ ಅನೋಬ ಡಿ ಜಿ ಪಿ ಮುಖೇಶ್ ಸಿಂಗ್ನ ಲುಚಿಂಗ್ಬ ಕಂಬೈನ್ ಫೋರ್ಸ್ನ ಕಾಂಪೋಕ್ಗೆ ಖುಲ್ ಮರಿದ ಉಕಾಯ್ತಪ್ಪ ಹೌಕ್ರೆ ಬಂಕರ್ ಕುಂಚ್ರಾ ಯಾವನ ಔಟ್ಪೋಸ್ಟ್ ಅಮದಿ ಸ್ಟ್ರಾಟೆಜಿಕ್ ಸೈನ ಸಿಂಗ್ ಲೈರಂಬದಗಿ ತೊಗಾಯ್ದನ ಮಂಗನ್ಕರೆ ಕುಸು ಕುಲಾಯ್ ಸಿಂಗ್ ಫಗಲ ಹೇಬ ಪಾವ್ ಮರುವಿ ಪಾವಿನ ಫೋಂಗ್ಲಿ ಮ್ಯಾನ್ಮಾರ್ ಚುಂತಾನ ಲಾಲೌರಿಬ ನಗಾ ಲುಪ್ತರು ಕವಾರಿ ಸಾರ್ನಬ ಖಂಗ್ರೆ ಪಾವ್ ಅಮ ಪಾವ್ಸೆಸಿದ ಮರುವಿ ಪಾವಿನ ಫೋಂಗ್ಲಿ ನಹರೋಗಿ ಥೌದಾಂಗ್ದ ಮಣಿಪುರದ ಶಾಂತಿ ಅಮಸುಂಗ್ ಮೌಸಾಗಿ ಫಿವಂ ಹಂಜಿಲ್ಹನ್ಬದ ಪುನಃ ಥೌದಾಂಗ್ ಲೋಮಿನಿಸೆ ಹೈನ ಮುಖ್ಯಮಂತ್ರಿ ಯುನಾಮ್ ಖಮ್ಸಾನ ಫೋಂದೋ ವಾಫಂ ಅನಿಸುಬ ಹೆಲೈನ್ ತೌದನ ಫೋಂಗ್ಲಿ ಮಣಿ ಪೊಲೀಸ್ನ ಚಂಚಿಲಕ್ಪ ವಾರೋನ್ ಡ್ರಗ್ಸ್ಗೆ ಸರ್ವ ಮೊಯ್ನ ಡ್ರಗ್ ಅಂಬದಿ ಸೈಕೋಟ್ರಾಫಿಕ್ಗೆ ಪೊಲಂ ಕಿಲೋಗ್ರಾಮ್ ಕೊಂಚಾ ಅಂಪಲ್ ಮೈ ಥಾದ್ರ ಮಂಗಕ್ರೆ ಹೈಬ ಪಾವ್ ಪಾವ್ಚೇಸಿದ ಮರುವಿ ಪಾವನ್ ಫೋಂಗ್ಲಿ ಸಂಗಾ ಎಕ್ಸ್ಪ್ರೆಸ್ ಇಂಗ್ಲಿಷ್ದ ರಾಜ್ಯಸಿದ ಶಾಂತಿ ಪುರಕ್ಪದ ಅಕ್ಕೊಯ್ ಪುನ್ನ ಹೊನ್ನಮಿನಬ ಚಂಗಿ ಹೈನ ಮುಖ್ಯಮಂತ್ರಿನ ಫೋಂದೋಗೆ ವಾಫಂ ಅನಿಸುಬ ಹೆಲೈನ್ ತೌರಿ ಲೋಕ್ ಸಭಾ ಸೆಕ್ರೆಟರಿಯೇಟ್ಗೆ ಡೈರೆಕ್ಟರ್ ಉರಂಬ ಡಾಕ್ಟರ್ ಯುಮ್ನಾಮ್ ಅರುಣ್ ಕುಮಾರ್ ದಿಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟರಿಯೇಟ್ಗೆ ಸೆಕ್ರೆಟರಿ ಅಯಿನ ಅಂಗರಾಂಗ್ದಿ ಥೌ ಪೂಕ್ರೆ ಹೈನ ಪಾವ್ಚೆಸಿದ ಮರುವಿ ಪಾವನ ಫೋಂಗ್ಲಿ ಗನ್ಫ್ಯೂ ಮೇಲ್ದ ಕೊಬ್ರಾಗಿ ಥಬಕ್ ಹೌರೆ ಹೆಂಗ್ಲೇಪ್ದ ಚತಕಿಬ ಆಪರೇಷನ್ದ ಮಿಯೋ ಅಮ ಸಿರೆ ಮಿಯೋ ಅಹುಮ್ ಫಾರೆ ಹೈಬ ಪಾವ್ ಅಹನ್ಬ ಹೆಲೈನ್ ತೌರಿ ತಮಿಳುಂಗ್ ಟೈಮ್ಸ್ದ ತೊಂಗಾನ್ ತೊಂಗಾನ್ಬ ಸರ್ಕಾರ್ಗೆ ಸ್ಕೀಮ್ಸಿಂಗಿ ಜಲ್ ಕಲ್ಯಾಣ್ ಶಿಬಿರ್ ಕ್ಯಾಂಪ್ ತಮಿಳುಂಗ್ ಜಿಲ್ಲಾದ ಹೌರೆ ಹೆಬ ಪಾವ್ ಅಹನ್ಬ ಹೆಲೈನ್ ತೌರಿ ಹಿಲ್ಸ್ ಆನ್ ಬಿನ್ ಎಕ್ಸ್ಪ್ರೆಸ್ದ ನಿಟ್ ಪರೀಕ್ಷಾ ಥಾಗದಿರುವ ಕ್ಯಾಂಡಿಡೇಟ್ಸಿಂಗಿ ಚತೋಕ್ ಚಚಿನ್ದ ಸೇನಾಪತಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ನ ಮತ್ತೆಂಗ್ ಪಂಗದೌರಿ ಹೆಬ ಪಾವ್ ಅನಿಸುಬ ಹೆಲೈನ್ ತೌರಿ ಕಿರಣ್
0: ಥಗಚರಿ ಅಮುಕೊಂಬ ಅರೋಯ್ಬದ ಮರುವಯ ಪಾವ್ ಅಮುಹನ್ನ ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಮ್ಸಾನ್ನ ಹೈರಿ ಮಣಿಪುರ್ ಮಿಯಾಂಗಿ ಹಕ್ ಅಮಸುಂಗ್ ಅನಿಂಗ್ಬ ಪಾಂಬಸಿಂಗ್ ಫಂಗನಬ ಸರ್ಕಾರ್ನ ಲೆಪ್ತನ ಹೊನಕ್ಕಿಗನೆ ಕುನ್ಮಂಗ ಸುಬ ದ ಗ್ರೇಟ್ ಜುನ್ ಅಪ್ ರೈಜಿಂಗ್ ಯುನಿಟಿ ಡೇಗಿ ಠರುಂಗಸಿ ಇಂಫಾಲ್ಗೆ ಕೆಕ್ರು ಪಾತ್ ಪಾಂಗ್ಥೊಕ್ಲಿ ಅಮಸುಂಗ್ ಜಿ ಸೆವೆನ್ ವಿಫಮ್ ಯಾವು ಚಟ್ಪದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಅಮೆರಿಕಾಗೆ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಕೋನದನ್ನು ವರಿ ಶಾನಕ್ರೆ ಪಾವು ಲೋಯ್ಜರೆ

ಆಕಾಶವಾಣಿ ಇಂಫಾಲ್ ಹೌಸಿ ಪುಂಪಂ ಸಿದಾ ಅದೊಮ್ಗಿದಮಕ್ ಅಮುಕ್ ಪೂದನ ಲಾಕ್ಚರಿ. ಗುಡ್ ಮಾರ್ನಿಂಗ್ ಮಣಿಪುರ್. ಥರಮ್ ಅಸಿದ ಮಹೌ ಶಾಗುಮ್ ಥಮ್ಜರಿ ಬೈಕೊಯ್ಗೆ ಸ್ಟುಡಿಯೋಗೆ ಮೊಬೈಲ್ ನಂಬರ್ 9863102016. ನಂಬರ್ ಅಸಿದ ಮರುಪ್ ಸಿಂಗ್ನ ಕೊಯ್ದಾಬಿಬ ಮಣಿಪುರ್ ಎಫ್ಎಂ ನತ್ರಗ ಮತಮ್ ಇಸೈಸಿಂಗ್ ಖನ್ಬಿರಕ್ಪ ಯಾರಗನಿ. ಐಕೊಯ್ಗೆ ಥಮ್ಜರಿಬ ಸ್ಟುಡಿಯೋಗೆ ಮೊಬೈಲ್ ನಂಬರ್ ಅಮುಕ್ ಹನ್ನ ನಿಂಗ್ಸಿಂಜರಿ 9863102016.

ಅಂಜಕ್ರಿ ಬೈಸೆ ಎಸಿಗಲೋಯ್ನ ತಾಂಕಕ್ಸಿದ ಗುಡ್ ಮಾರ್ನಿಂಗ್ ಮಣಿಪುರ್ ಲಾಂಥೋಕ್ಚಬಲೋಯ್ಜರೆ ಥೌರಮಸಿದ ಮೆಸೇಜ್ ಥಾಬಿರಕ್ತುನ ಖೊಯ್ದಾಬೆ ಇಸೈ ಖನ್ಬಿರಕ್ಬ ಮರುಪ್ಸಿಂಗ್ ಲೋಯ್ನ ಥೌರಮಸಿಬು ಮಪುಂಗ್ ಫಾನ್ ಬಿಕ್ಕಿಬ ಪುಂನಮಕ್ಪು ಅಮುಕ್ಕ ಹನ್ನ ಥಾಗಟ್ಬ ಫೋಂಗ್ದೋಕ್ಚರಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಫಮ್ಸಿದ ಮರುಪ್ಕಿದಮಕ್ ಅಮುಕ್ ಪೂದನ ಲಾಕ್ಚರಿ ಫಮ್ ಅಮಗಿ ಇಸೈ ನಸಿಗೆ ಲೊಕ್ಕಚರಿಬ ಫಮ್ ಮೀರಾ ಮೆಮ್ಚಾ

ಅದೊಮ್ನ ಮೆಗಾಹರ್ ಸಾಮ ಓಂ ದಾಸ್ನಿಕ್ ಮಂಗಾದ ಸಂದೋಕ್ ಚರಿಬ ಆಕಾಶ ಬಾನಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚನಲ್ದಗೆ ನುಂಗಾಯಿರಬ ಮಖಲ್ ಮಥೆಲ್ಗೆ ಥರಮ್ ಕಯಾ ಲೇಪ್ತನ ತಾಬಿರೇ.

0: ಬಂದ ಸಿಂಜಲಾಂಗ್ ಜರಿ ಸಿಂಗಿ ಮೈ ಕೈದಗಿ ಕರಿಗುಂಬ ಕರದ ನೊಲುಕ್ ನನಿಂಗ್ ಸಿಂಜರಿ ನಸಿಯಸಿ ಇರಂ ದಂ ಶಿವು ಮಸೇ ತಾನ ಥುಗಾಯಿಗಿ ಮತಾಗುಂ ಸಿಲಕ್ ಪಥೌ ಸಿಲ್ಗಿ ಮಾಯೋಕ್ತ ಇರಂ ದಂ ಮನಿ ಪೂರ್ಗಿಂಗಂ ಖೈಂಗಾತ್ಮ ನಬಹೋ ನಬದ ಥವಾಯಿನ ಪೋನ್ ಥಾ ಪೀಖ್ರವ ಪೀಖ್ರವಿ ಸಿಂಗಿ ಥವಾಯಿನ ಲೈರಂ ಲೇಂದ ಇಂಗ್ನ ಚಿಕ್ನ ಲೈರು ನಬ ಸಹಿ ಖುದಿಂಗಿ ಮಖೋಯಿಗಿ ಥವಾಯಿಗಿ ದಮಕ್ ಪಿರಾಂಗ್ನ ತರ್ಪನ್ ಕಟ್ಪನುವಿ ಅಮನ್ ಅಶಿಗುಂ ಲಬ ನಮಿತ್ ಅಶಿ ನಮಿತ್ಥಾನ ಲೈರಿವ ಮಖೈ ಕಾವುಬಂಗಂ ಲರೊಯ್ದವ ನಮಿತ್ ಅಮ ಹಾಯ್ವದೋ ಓಯಿರವನಿ ನಶಿ ನಮಿತ್ ಅಶಿನ ಲಾಕ್ಪದ ಲಂದಂ ಅಶಿಗಿ ಮಫಂ ಖುದಿಂಗ್ ಮತ್ತಗಿ ಅರಾಪ ಅನಕ್ಪ ಥೀದನ ಜಾತಿ ಕಾಂಗ್ಲುಪ್ ಸೂನ ಸಿಂಗ್ಮಿ ತಮ್ಮಿ ಖಾಯ್ದನ ಲೇಂಗ್ವಿರಕ್ಲಿಬ ಮಿಯಾಮ್ನ ಅವಾಂಗ್ ಥಂಗ್ಮದ ಲೈರಿವ ಪಾಟ್ ಅಶಿದಗಿ ಖುಟ್ಸಾ ಸೆಂಗ್ದೋಕ್ ಪಿರಗ ಅಥೌ ಅಥೌ ಬಿಸಿಂಗಿ ನಿಂಗ್ ಸಿಂಗ್ ಖುಬಂದ ಲೈ ಮನಾಮಮಂ ತಂ ಕಟ್ಪೀನ ನಬಗಿದಮಕ್ತ ನಿಂಗ್ ಸಿಂಜರಿ ಐಖೋಯ್ ಮಣಿಪುರಿ ಜಾತಿಯಸಿ ಅರಾನ್ಬ ಪಾಮ್ದವ ಇರೈ ಬಾಕಿದಮಕ್ತ ಶಿರೋಪದನ ಚುಂಗ್ದವ ಮಿಯೋಯ್ ಜಾತಿ ನಿಹಾಯ್ವ ಉತ್ನ ನಬಗಿದಮಕ್ ನಶಿಗಿ ಥೌರಂ ಅಸೆ ಪಂಥೋಕ್ಚವನಿ ಅದುನ ಲೈ ಕಟ್ಪ ಲೋಯ್ ವೀರವೈ ಸಿನ್ನಿನಾವ್ ಅಲ್ಲಮನ್ ಸಿಂಗ್ ನೈ ಹಾಕ್ತಂ ಓಯ್ರಬಸು ಮಿಯಾಂ ಪುನ್ನ ಖನ ನೈನ ಜರಿಬ ಸೋಂದ ಲೆಂಗ್ ಸಿನ್ ಮಿರಂ ನನ ಬಗಿದ ಮಕ್ತ ನುಲುಕ್ ಹಂಗಚ್ಚರಿ
1: ಇತ್ತಿನ ಗ್ಯಾನ್ ಖರ ಲಾಕ್ಬೀರವ್ರ ಇತ್ತಿಮ ನಾಯ್ಕೋ ನಾಯ್ಕ ನಾಯ್ಬಿಕೋ ಯಾಮ್ನ ವಾನಸು ನನಾವುಸಿಂಗ್ನ ಉಜರಿ ಯುಂ ಫಾವ ನನಾವುಸಿಂಗ್ ತಿಂಜಗಿ ಇತೈಮಬು ಕರಿ ಲಮ್ದಗಿ ಒಯ್ಬಿರಬನು
2: ಐಗೆ ಸಿಂಬು ಯುಂದಿ ಕುರಾಯ್ದನಿ
1: ಕುರಾಯ್
2: ಅದುಬು ನು ಪೋಕ್ಷ ಮೈದ ಲೈಬನಿ
1: ಇತೈಮ ಇತೈಮಸಿ ಹೌಕಿಬ ಸಹಿದಸು ಅಶುನ್ನಮಕ್ ನತ್ರಬಸು
2: ಐ ಸಹಿ ಖುದಿಂಗಿ ಸಹಿದುದಗಿ ಲೇಪ್ತನ ಲಾಯಿ ಲಾಕಿನಿ ಥವಾಯಿ ಸಿನಾಕ್ಷಾಂದ ಲೈರಿಮಕ್

ಮೇಘಾರ್ಸ್ ಜಾಮಹುಂ ದಸ್ಮಿಕ್ ಮಂಗಾದ ಸಂದೂಕ್ ಚರಿಪ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚಾನೆಲ್ದಗಿನಿ ಅದೊಮ್ನ ಥೌರಂ ಸಿಂಗ್ ತಾವಿರಿಬಸಿ ಹೌಸಿಕ ಮೂಕ್ ತಾವಿರಿಬಸಿಂಗಿದಮ ಪೂಜರಕ್ಲಿ ತೊಂಗಾನ್ ತೊಂಗಾನ್ವ ಫಿಲ್ಮ್ ಸಿಂಗ್ದಗೆ ಖನ್ಗಚ್ಚಬ ಇಸೈ ಖರದನ್ ಅಹಾನ್ಬದ ಕುದೋಲ್ ತಮ್ಜರಿ ಬೋಯ್ತೋನ್ ಮಾಂಖ್ರೆ ಫಿಲ್ಮ್ ಅಸಿದಗಿ ಕೃಷ್ಣಮೂರ್ತಿ ಮದಿ ಕೆ ವಿಸನ ನಿಪುಣ ಸಕ್ಮಿನಬ ದಿನ ಒಯ್ನಾಮ್ನ ಸೈರಿಂಗ್ಬ ಮದಿ ಸೈರಾಂಗ್ಬೈಸೈ

0: ಅದೊಮ್ಗೆ ಕೋಲ್ ನೈಜಬೋಯ್ನ ಇಸೇಮ ಖಕುದೊಲ್ ತಮ್ಜರಿ ಡಾಕ್ಟರ್ ಯಾಯ್ಮ ಫಿಲ್ಮ್ ಮಸಿದಗಿ ಕೋಲಮ ಖಕ್ಲ ಎ ಮಸಿ ಲೊಕಚರಿ ಹಲೋ
1: ಹಲೋ
0: ಹಲೋ ಗುಡ್ ಈವ್ನಿಂಗ್
1: ಗುಡ್ ಈವ್ನಿಂಗ್ ಮೇಡಮ್
0: ಹೋಯ್ ಗಸಿ ಸೇಫರ್ ಮಿಸೇ ಖನ್ಮನು ಮೆನ್ನೆ ಕರಮ ಫಿಲ್ಮ್ ಮಿಸೇ ತಾವಿ ನಿಂಗ್ ಬನೋ
1: ಅತ ಉಗರೆ ಗೈ ಥಾವೈ ಜನ್ ಸಿನಾಮ್ ಲೆಕಾರಿ ಗೆ ಛಾವ್ ಸಿನಾಮ್ ನೌ ಕನ್ ಸುನಿ ಅಕ್ವಿ ಗಿ ಮತಮ್ ಮಣಿಪುರ್ ಗಿ ನೆ ಐ ಗಿ ಪುನ್ ಸಿನಂಗ ಕ ಗಿ ಥೊಂಗೈ ಯನ ಐ ದಂ ಬುತ ಛನ್ ನ ಸಪತ
0: ಮತಮ್ ಗಿ ಮಣಿಪುರ್ ಫಿಲ್ಮ್ ಸ್ತಗಿ
1: ಹೋಯ್ ಹೋಯ್ ಅದಂ ತಂ ತಾಜ ಗಿ ಮೈದ
0: ಹೋಯ್ ಹೋಯ್ ಯಾಯ ನವಲ್ ಕಿಶೋರ್ ಕಮ್ ದ ಉಬಿರಿ ನುಮೈ ಬಿರಿ
1: ಮೇಡಮ್ ನುಮೈ ಯರಿ ಮೇಡಮ್ ಹೋಯ್ ನೆಡಿಯೋ ಸಿ ಹೌಬಾ ದಗಿ ನಾ ಹೋಲೇನ್ ಲೋಯ್ಸಲ್ಲ ಹೌದ ತಾದೋರಿ ಬನಿ
0: ಹೋಯ್ ಹೋಯ್ ತಾವಿಯೋ ಮ್ಯಾಮ್ ತಾವಿನ ಬ ಅದುಗ ರೇಡಿಯೋ ಬು ನುಂಗ್ ಸಿಬಿಬಾ ಮ್ಯಾಮ್ ಲೈಬಗಿ ನೆ ಕೊಯ್ಸು ಹಿಂಜರಿಬಾ ಅದೋ ಇಸೈ ಸಿ ತಾವಿನ ರಸ್ತೆ ಸೈ ಥಾಜರಗೆ
1: ಥ್ಯಾಂಕ್ ಯು ಥ್ಯಾಂಕ್ ಯು
0: ಹೋಯ್ ತರಾಮ್ ನೋಕ್ಚರಿ ಸೈ ಥಾಜರಿ ತಾವಿನ ಸಿ